ಬಿಲಗೆ ಚಂ ಚಂ ವಿದ್ಯಾ ಗಂ ಗಂ ಚಂ ಚಂ ಚಂ ಚಂ ಚಂ ಚಂ ಚಂ ಚಂ ಚಂ ಸದಿಲಗೆ ಚಂ ಚಂ ವಿದ್ಯಾ ಗಂ ಗಂ ಚಂ ಚಂ ಚಂ ಚಂ ಚಂ ಚಂ ಮುಠ್ಯ ಮುಠ್ಯ ನಿಶಾ.